0: ನಾನಾಡೆ
1: ನಾನಾ ಮಸ್ತು ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಕ್ಷರ ಮಾರೆ ಮಸ್ತು ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಕ್ಷರ ಮಾರೆ
0: ಆಹಾ ಹಾ ನಾ